0: The following 2RRR program broadcast in the Kannada language is supported by the Community Broadcasting Foundation of Australia.
1: Namaskara, Shotra Bandhavare. 2RRR Sydney Kannada Vani Banuli Karyakramakke Swagata. Ivattu July Tingala 26ne Tariku 2026 Bhanuvara. Ivattina Nera Prasarakke Nimmanna Aatmiyavagi Swagata Korta Idini. Nanu Mahesh. ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಹಾಗೂ ಶ್ರೀ ಶಶಿಕಾಂತ್ ಅವರಿದ್ದಾರೆ.
2: ನಮಸ್ಕಾರ.
3: ನಮಸ್ಕಾರ
1: ಕಳೆದ ಎರಡು ವಾರ ಪ್ರಕಾಶ್ ಬೆಲ್ವಾಡಿ ಅವರ ಇಂಟರ್ವ್ಯೂ ನಾವು ಬ್ರಾಡ್ಕಾಸ್ಟ್ ಮಾಡಿದ್ವಿ. ತುಂಬನೇ ಚೆನ್ನಾಗಿ ಬಂದಿದೆ, ಪ್ರತಿಕ್ರಿಯೆ ತುಂಬನೇ ಚೆನ್ನಾಗಿದೆ. ಅಮೇರಿಕಾದಿಂದ ಎಲ್ಲ ದೇಶಗಳಿಂದ ಬಂದಿದೆ, ಭಾರತದಿಂದ. ಸೊ ಅದು ಯೂಟ್ಯೂಬಲ್ಲೂ ಜನ ಕೇಳಿದ್ದಾರೆ. ಆಮೇಲೆ ನಂಬರ್ ಆಫ್ ಆರ್ಸ್ ಕೇಳಿರೋದು ಈಸ್ ಮಚ್ ಮೋರ್ ದೆನ್ ನಮ್ಮ ಹಳೆಯ ಕಾರ್ಯಕ್ರಮ. ಸೊ ಅದು ವೆರಿ
3: ಸಂತೋಷ. ಅವರು ನಮ್ಮ ಸಮುದಾಯಕ್ಕೆ ಹಸುಬ್ರೇನ್ ಅಲ್ಲ, ಯಾಕೆಂತಂದ್ರೆ ಹಿಂದೆನೂ
1: ಬಂದಿದ್ದಾರೆ,
3: ಇಲ್ಲಿ ನಾಟಕಗಳನ್ನ ಮಾಡಿ ನಾವು ಹಿಂದೆನೂ ಸಂದರ್ಶನ ಮಾಡಿದ್ವಿ ಅವರದ್ದು. ಆದರೆ ಅವರ ಹಿನ್ನೆಲೆಯನ್ನು ಅಷ್ಟು ಕೇಳಿರಲಿಲ್ಲ ನಾವು. ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಮನೆಯಲ್ಲ ಅವ್ರ ಜೊತೆ ಅದು ಸ್ವಲ್ಪ ವಿವರಗಳೆಲ್ಲ ಗೊತ್ತಾಯ್ತು. ಅದು ಅಲ್ಲದನ್ನೇ ಹೈಲಿ ಎಜುಕೇಟೆಡ್, ಅಂದರೆ ಎಂಜಿನಿಯರಿಂಗ್ ಡಿಗ್ರಿ ಎಲ್ಲ ಮಾಡಿ ಎಲ್ಲರೂ ನಾವೀಗ ಮಾತಾಡಿಸ್ತಾ ಇರೋರು ಎಲ್ಲರೂ ಎಂಜಿನಿಯರ್ಸು ಡಾಕ್ಟರ್ಸು ಇದೇ ಥರ ಆಗೋಗ್ಬಿಟ್ಟಿದೆ. ಎಲ್ಲರೂ ಹೈಲಿ ಎಜುಕೇಟೆಡ್ ಪೀಪಲ್. ಅವರು ದತ್ತಣ್ಣ ನೋಡಿದ್ರೆ ಅವರು ಎಂಟೆಕ್ ಇದರಲ್ಲಿ ಏರೋ ಸ್ಪೇಸಲ್ಲಿ ವರ್ಕ್ ಮಾಡಿದವರು ಅವರು. ಆ ಥರ ಆಗಿ ಒಂದು ಅದೊಂದು ಸಂತೋಷದ ವಿಷಯ ನನಗೆ. ಈ ಥರ ಬರೀ ಹಿಂದೆ ಎಲ್ಲ ಏನು ಅಂತಂದ್ರೆ ನಾಟಕ ಸಿನಿಮಾ ಇದಕ್ಕೆ ಸೇರಿದ್ರೆ ವಿದ್ಯೆಗೆ ಅಷ್ಟೊಂದು ಬೆಲೆ ಇರ್ತಾನೆ
1: ಇರಲಿಲ್ಲ.
3: ಹೊರಟೋಗ್ಬಿಡೋದು ಅವ್ರು, ಅದರಲ್ಲೇನೆ ಪಳಗ್ಬಿಡೋರು. ಅವರ ಭವಿಷ್ಯನೂ ಅದರಲ್ಲೇ ಆಗಿರೋದು. ಆದರೆ ಬಹಳ ಸಂತೋಷ ಈ ಥರ ಒಂದು ವಿದ್ಯಾವಂತರು ಬಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ಹುರುಪು, ಒಂದು ಹೊಸ ರೂಪ
1: ಕೊಟ್ಟಿದ್ದಾರೆ.
3: ಅದು ಸಂತೋಷದ ವಿಷಯ.
1: ಆಮೇಲೆ ಎಸ್ ಜಾನಕಿ ಅವರು ಜುಲೈ 11ನೇ ತಾರೀಕು ನಮ್ಮನ್ನೆಲ್ಲ ಅಗಲಿದ್ರು. ಜಾನಕಿ ಅಮ್ಮ ಅಂತ ನಮಗೆಲ್ಲ ಪರಿಚಿತರು ಅವರು. ಜಾನಕಿ ಅಮ್ಮ ಅಂತ ನಮಗೆ ಪರಿಚಯದರು. 17 ಭಾಷೆ ಹಾಗೂ 48,000 ಹೆಚ್ಚು ಹಾಡುಗಳನ್ನ ಅವರು ಹಾಡಿದ್ದಾರೆ. ಅವರ ಸರಳತೆ, ವಿನಯ ಹಾಗೂ ಸಂಗೀತದ ಮೇಲಿರೋ ನಿಷ್ಠೆ ಮತ್ತು ಪಾಂಡಿತ್ಯ ನಮಗೆಲ್ಲ ಗೊತ್ತಿರೋದೆ. ಆದರೆ ನಮಗೆ ಬೆಂಗಳೂರು ಹಾಗೂ ಸಿಡ್ನಿಯಿಂದ ಹಲವಾರು ಜನ ಅಂಕಣಗಳನ್ನ ಕಳಿಸಿದ್ದಾರೆ. ಬೆಂಗಳೂರಿನ ಪುಷ್ಪಾ ದೀಕ್ಷಿತ್ ಅವರು ಏನು ಹೇಳ್ತಾರೆ ಅಂತ ಈಗ ಕೇಳೋಣ.

0: ಒಂದು ಧ್ವನಿ, ಲಕ್ಷಾಂತರ ಹೃದಯಗಳನ್ನು ಸ್ಪರ್ಶಿಸಿದ ಧ್ವನಿ. ಒಬ್ಬ ಗಾಯಕಿ, ತಲೆಮಾರುಗಳನ್ನು ಸಂಗೀತದ ಮೂಲಕ ಬೆಸೆದ ಗಾಯಕಿ ಅವರೇ ಎಸ್ ಜಾನಕಿ. ಇಂದು ಭಾರತೀಯ ಚಲನಚಿತ್ರ ಸಂಗೀತ ಲೋಕದ ಅಮೂಲ್ಯ ರತ್ನ, ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ನಮ್ಮ ಹೃದಯಪೂರ್ವಕ ನುಡಿ ನಮನವನ್ನು ಅರ್ಪಿಸೋಣ. 6 ದಶಕಗಳಿಗೂ ಹೆಚ್ಚು ಕಾಲ ಸಾವಿರಾರು ಹಾಡುಗಳ ಮೂಲಕ ಅವರು ಭಾರತೀಯ ಚಲನಚಿತ್ರ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡಿ ಪ್ರತಿಯೊಂದು ಹಾಡಿಗೂ ಜೀವ ತುಂಬಿದ ಅದ್ಭುತ ಕಲಾವಿದೆ ಅವರು. ಅವರ ಗಾಯನದಲ್ಲಿ ಒಂದು ಭಾವವಿತ್ತು, ಭಕ್ತಿ ಇತ್ತು, ಪ್ರೀತಿ ಇತ್ತು, ನೋವಿತ್ತು, ಸಂತೋಷವಿತ್ತು. ಅದಕ್ಕಾಗಿಯೇ ಅವರು ಹಾಡಿದ ಹಾಡುಗಳು ಕೇವಲ ಕಿವಿಗೆ ಮಾತ್ರ ಅಲ್ಲ, ಹೃದಯಕ್ಕೂ ತಲುಪುತ್ತವೆ. ಅಪಾರ ಯಶಸ್ಸು, ಅನೇಕ ಪ್ರಶಸ್ತಿಗಳು, ಕೋಟ್ಯಾಂತರ ಅಭಿಮಾನಿಗಳು, ಇವೆಲ್ಲದರ ನಡುವೆನೂ ಜಾನಕಿ ಅಮ್ಮನವರು ಸರಳತೆ, ವಿನಯ ಮತ್ತು ಶಾಂತ ಜೀವನವನ್ನು ಎಂದೂ ಬಿಟ್ಟಿರಲಿಲ್ಲ. ಕಲಾವಿದನಿಗೆ ಪ್ರತಿಭೆಯಷ್ಟೇ ವ್ಯಕ್ತಿತ್ವವೂ ಮುಖ್ಯ ಅನ್ನೋದನ್ನು ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ರು ಅವರು. ಇಂದು ಅವರು ನಮ್ಮ ನಡುವೆ ಇಲ್ದಿದ್ರೂ ಅವರ ಕಂಠಸಿರಿ ಎಂದೆಂದಿಗೂ ಅಮರ. ಪ್ರತಿಯೊಂದು ಹಾಡಿನಲ್ಲೂ, ಪ್ರತಿಯೊಂದು ಸ್ವರದಲ್ಲೂ ಅವರು ನಮ್ಮೊಂದಿಗೆ ಇರ್ತಾರೆ. ಹಾಡುಗಳು ಕೇವಲ ಕಾಲವನ್ನು ದಾಟಿ ಬದುಕುತ್ತವೆ, ಆದರೆ ಒಳ್ಳೆ ಮನುಷ್ಯನಾಗಿ ಬದುಕಿದ ಜೀವನ ತಲೆಮಾರುಗಳನ್ನು ದಾಟಿ ಸ್ಫೂರ್ತಿಯಾಗುತ್ತೆ. ಎಸ್ ಜಾನಕಿಯವರ ಬದುಕು ಅದಕ್ಕೊಂದು ಸುಂದರ ಉದಾಹರಣೆ. ಎಸ್ ಜಾನಕಿಯವರ ಗಾಯನ ನಮಗೆ ಸಂಗೀತವನ್ನು ಕೊಟ್ಟಿದೆ, ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತೆ. ಜಾನಕಿಯಮ್ಮನವರು ಯಾವುದೇ ಸಂಗೀತ ಕುಟುಂಬದಲ್ಲಿ ಜನಿಸಿದವರಲ್ಲ, ಆದರೆ ತಮ್ಮ ಅಪಾರ ಆಸಕ್ತಿ, ನಿರಂತರ ಅಭ್ಯಾಸ ಮತ್ತು ಅಚಲ ಪರಿಶ್ರಮದಿಂದ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದರು. ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ. 4 ಬಾರಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಅವರ ಮುಡಿಗೆ ಏರಿದೆ. ಆದರೆ ಅವರ ಬದುಕು ನಮಗೆ ಹೇಳ್ಕೊಡೋ ಪಾಠಗಳು ಪ್ರಶಸ್ತಿಗಳಿಗಿಂತ ತುಂಬ ದೊಡ್ಡದು. ಮೊದಲನೆಯದು, ಪ್ರತಿಭೆಗೆ ಪರಿಶ್ರಮದ ಜೊತೆನೇ ಯಶಸ್ಸು. ಸಹಜ ಪ್ರತಿಭೆ ಇದ್ದರೂ ಅದನ್ನು ನಿರಂತರ ಅಭ್ಯಾಸದಿಂದಲೇ ಶ್ರೇಷ್ಠತೆಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನೋದನ್ನು ಜಾನಕಿ ಅಮ್ಮನವರು ತಮ್ಮ ಜೀವನದಿಂದ ತೋರಿಸಿದ್ದಾರೆ. 2ನೇದು, ವಿನಯವೇ ವ್ಯಕ್ತಿತ್ವದ ಆಭರಣ. ಅಪಾರ ಖ್ಯಾತಿ ಗಳಿಸಿದರೂ ಅವರು ಎಂದೂ ಅಹಂಕಾರವನ್ನು ಬೆಳೆಸಿಕೊಳ್ಳಲಿಲ್ಲ. ನಿಜವಾದ ಮಹತ್ವ ಸರಳತೆಯಲ್ಲಿದೆ ಅನ್ನೋದಕ್ಕೆ ಅವರೇ ಜೀವಂತ ಉದಾಹರಣೆ. 3ನೇದು, ಕಲೆಗೆ ಗೌರವ. ಪ್ರತಿಯೊಂದು ಹಾಡನ್ನು ಮೊದಲು ಹಾಡಿದ ಹಾಡಿನಷ್ಟೇ ಶ್ರದ್ಧೆಯಿಂದ ಹಾಡಿದ ಅವರು ಯಾವ ಕೆಲಸವನ್ನೇ ಮಾಡಿದ್ರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟರು. ಪ್ರತಿದಿನ ಹೊಸದನ್ನು ಕಲಿಯುವ ಹಂಬಲ ಇರಲಿ, ಯಶಸ್ಸಿಗಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ನೀಡಿ, ಹಿರಿಯರನ್ನು ಗೌರವಿಸಿ, ಗುರುಗಳನ್ನು ಸ್ಮರಿಸಿ, ಕಠಿಣ ಪರಿಶ್ರಮವನ್ನು ಜೀವನದ ಭಾಗವಾಗಿಸಿಕೊಳ್ಳಿ ಅನ್ನೋ ಒಂದು ಪಾಠವನ್ನು ಕಲಿಸಿದ್ದಾರೆ. ಕೇವಲ ಪ್ರಸಿದ್ಧಿಗಾಗಿ ಶಾರ್ಟ್ಕಟ್ಗೆ ಹುಡುಕಬೇಡಿ, ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ಸಾಮಾಜಿಕ ಜಾಲತಾಣಗಳ ಕ್ಷಣಿಕ ಜನಪ್ರಿಯತೆಯೇ ಯಶಸ್ಸು ಅಂತ ಭಾವಿಸಬೇಡಿ ಯಾರು. ನಿಮ್ಮ ಬೇರುಗಳಾದ ಭಾಷೆ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಎಂದಿಗೂ ಮರಿಬೇಡಿ. ಕೊನೆಯಲ್ಲಿ ಎಸ್ ಜಾನಕಿಯವರ ಬದುಕು ನಮಗೆ ಹೇಳೋದು ಒಂದೇ, ಖ್ಯಾತಿ ಶಾಶ್ವತ ಅಲ್ಲ, ಆದರೆ ಉತ್ತಮ ವ್ಯಕ್ತಿತ್ವ, ಶಿಸ್ತು ಮತ್ತು ಪರಿಶ್ರಮ ಶಾಶ್ವತ. ಅವರ ಸುಮಧುರ ಕಂಠದಂತೆ ಅವರ ಜೀವನವು ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿಯೇ ಇರುತ್ತೆ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು.
2: ಬಹಳ ಚೆನ್ನಾಗಿ ಮಾತಾಡಿದ್ರೆ.
1: ಹೌದು,
2: ನಾದ ದೇವತೆಯ ಇನ್ನೊಂದು ರೂಪ ಎಸ್ ಜಾನಕಿ ಅಂತ. ಇದನ್ನ ಸಂಜಾರಾಗದ ಹಾಡು ನಂಬಿದೆ ನಿನ್ನ ನಾದ ದೇವತೆ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇಬ್ರು ಹಾಡಿದ್ದಾರೆ, ಎಸ್ ಜಾನಕಿನೂ ಹಾಡಿದ್ದಾರೆ, ಬಾಲಮುರಳಿ ಕೃಷ್ಣನೂ ಹಾಡಿದ್ದಾರೆ. ನನಗೆ ಎಸ್ ಜಾನಕಿ ಹಾಡಿರೋದು ಬಹಳನೇ ಪ್ರಿಯ. ಅವರದ್ದು ಬಹಳಷ್ಟು ಹಾಡುಗಳು ನನಗೆ ಪ್ರಿಯ. ಹಾಡು ಹಾಡ್ತಿದ್ದೆ ನಾನು, ನಂಬಿದೆ ನಿನ್ನ ನಾದ ದೇವತೆಯ ಒಂದು, ದೋಣಿ ಸಾಗಲಿ ಇನ್ನೊಂದು ಐಕಾನಿಕ್ ಸಾಂಗ್ಸ್.
1: ದೋಣಿ ಸಾಗಲಿ ಕುವೆಂಪು ಅವರು ಬರೆದಿರತ್ತಲ್ವಾ?
2: ಇದು ಅಷ್ಟೇ. ಆಮೇಲಿಂದ ಇದು ಯಾವ ಜನ್ಮದ ಮೈತ್ರಿ,
3: ಅದು ಕುವೆಂಪು, ಅದು ಕುವೆಂಪು ಬರೆದಿರ,
2: ಅದು ಸಾಹಿತ್ಯ ಒಂದೇ ಅಲ್ಲ, ಅವ್ರು ಹಾಡಿರೋ ಥರ ಎಷ್ಟು ನಮಗೆ ಯಾವಾಗಲೂ ನಾನು ಚಿಕ್ಕಂದಿನಿಂದ ಗುಣಗ್ತಾ ಇದ್ದೀನಿ ಹಾಡುಗಳನ್ನೆಲ್ಲ.
3: ಅದು ಇವರು ಜಾನಕಿ ಅವರನ್ನ ಕುವೆಂಪು ಅವರನ್ನ ನೋಡೋದಕ್ಕೂ ಹೋಗಿದ್ರು ಆ ಹಾಡು ಹಾಡಿದ್ಮೇಲೆ.
2: ಹೌದಾ?
3: ಆ ಹಾಡು ಹಾಡಿದ್ಮೇಲೆ ನೀನು ಹೇಳಿದ್ಯಲ್ಲ ಅದು ಹಾಡು
1: ಯಾವ ಜನ್ಮ,
3: ಯಾವ ಜನ್ಮದ ಮೈತ್ರಿ ಹೇಳಿದ್ಮೇಲೆ ಅವ್ರು ಊರಿಗೆ ಹೋಗಿ ನೋಡ್ಕೊಂಬಂದಿದ್ರು ಅವ್ರನ್ನ.
1: ಈಗ 1970 ಬಿಡುಗಡೆ ಆದ ಚಲನಚಿತ್ರ ಸೀತೆ, ಸೀತಾ, ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಎಸ್ ಜಾನಕಿ ಅವರೇ ಹಾಡಿರೋದು. ಈಗ ಕಿರಣ.

0: ಇದು ಮತ್ತೆ ಹಲವಾರು ಹಾಡುಗಳನ್ನ ಇವತ್ತು ಕೇಳೋಣ. ಸಿಡ್ನಿಯಿಂದ ಜಯಂತ್, ಶ್ರೀ ಜಯಂತ್ ತಿರುಮಲೈ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ.
1: ಕನ್ನಡ ವಾಣಿ ಶ್ರೋತೃಗಳಿಗೆ ಜಯಂತ್ ಮಾಡುವ ನಮಸ್ಕಾರಗಳು. ನನಗೆ ಜಾನಕಿಯಮ್ಮನವರ ನೆನಪು ಎಂದರೆ 1996 ತೆಲುಗು ಸಂಘದವರಿಂದ ಕರೆಸಿಕೊಂಡಿದ್ದ ಜಾನಕಿಯಮ್ಮನವರು ಬಂದಿದ್ದು. ಆಗ ಅವರನ್ನು ನಾವು ಕನ್ನಡ ಸಮುದಾಯದವರೇ ಆದ ಸಾವಿತ್ರಿ ಹಾಗೂ ಕೆ ಆರ್ ರಾವ್ ಅವರ ಮನೆಯಲ್ಲಿ ಸಂಧಿಸಿ ಅವರೊಡನೆ ಮಾತನಾಡಿ ತುಂಬ ಸುಲಭವಾಗಿ ಮಾತನಾಡಲು ಅವರು ಬಯಸುತ್ತಿದ್ದರು. ಅವರೊಡನೆ ಅವರ ಸೊಸೆ ಹಾಗೂ ಮಗ ಸಹ ಬಂದಿದ್ದರು. ನಾವು ಅವರನ್ನು ಸೀತಾಕೇಶವ ಅವರ ಮನೆಯಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಇಟ್ಟುಕೊಂಡು ಅದರಲ್ಲಿ ಅವರ ಸೊಸೆ ಮುದ್ದುಗಾರ ಯಶೋಧ ಎಂಬ ಹಾಡಿಗೆ ನೃತ್ಯ ಮಾಡಿ ಜಾನಕಿಯವರು ತಮ್ಮ ಹಾಡುಗಳ ಮೂಲಕ ನಮ್ಮನ್ನು ರಂಜಿಸಿದರು. ಅವರು ಚಿಕ್ಕ ಮಕ್ಕಳ ಇದಾದ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಹಾಡು ಹೇಳಿ ನಡೆಸಿದರು. ಹಾಗೂ ಪುಷ್ಪ ಜಗದೀಶ್ ಅವರು ಸಹ ಇದರಲ್ಲಿ ಒಂದು ಹಾಡನ್ನು ಹೇಳಿದರು. ಇದಾದ ನಂತರ ನಾವು ಅವರುಗಳಿಗೆ ಒಂದು ಸಣ್ಣ ಚಿನ್ನದ ಕಾಯಿನ್ ಅನ್ನು ಕೊಟ್ಟೆವು. ನಮಸ್ಕಾರ.
0: ಧನ್ಯವಾದಗಳು ಜಯಂತ್ ತಿರುಮಲ ಅವರೇ. 1973 ಬಿಡುಗಡೆ ಆದ ಚಲನಚಿತ್ರ ಗಂಧದ ಗುಡಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರು, ಗಾಯಕರು ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್. ಇದು ಕೇಳಿ.